ಚಾಲೀಸ್ ಏ ಚಾಲಿ ಎಮೂನೆ ಇಮ್ಯಾನ ಜೋರ್ಗೇನು ಬೋಲೋ ಉತ್ತು ಏನು ಬಾಗ ತರ್ಟಿ 70,000 35 ಸಿ ಮೈಶೆ ಗೋಯಂಗ್ ಮರಂಬಿಲ್ ಕಾಂಗ್ರಾಚುಲೇಷನ್ ಟಿಕೆಟ್ ನಂಬರ್ 7 ನೋ ಕೇತಿನ ಕಮಾಂಗುನೆ ಮನ್ ಕೇತಿನ ಕಾಮೆ ಇಲ್ಲ ನಾ ತಿಯಂ ಕಿತ್ಯ ಮಗ ತಾರೆ ತಿನೆ ಮತ್ತು ಇರುವಾಗ ಇಬಾರು ಕಾಂಗ್ರಾಚುಲೇಷನ್ ಜಾಲಿ ಕಾಂಗ್ರೆಸ್ಸಿ ಮಿಸಿ ಮೈನೆ ಸುಬನ ನಿತನ್ ಮೇಲೋ ಇತು ನಂಬರ್ 6 ಸೈನ್ ಬೋರ್ಡಾ ಮಗಿ ಗೋಯ್ತೆ ಬೋರ್ಡಾ ಬಿಯೋ ಬಿಯೋ ಬೋರ್ಡಾ ಬೋರ್ಡಾ ಬೋರ್ಡಾ ಬೋರ್ಡಾ ಟಿಕೆಟ್ ನಂಬರ್ 7 ನಂಬರ್ 6 ಬೋರ್ಡಾ ಬೋರ್ಡಾ ನಂಬರ್ 150,000 ಬೋರ್ಡಾ ಬೋರ್ಡಾ ಬೋರ್ಡಾ ಬೋರ್ಡಾ Boda, boda. Ticket number 6, eh? Amache ki chichita ni nyo one touch. Ticket number 6.